0: ಅಯ್ಯೋ ದಿಲ ಬೇರಿನ್ಮೆ ಅದು ನೋಡಿಗೆಲ್ಲ ಅಣಗುನ.
1: ಏ ಬೆಟ್ಟ ಅಣಗುನ್ ಮೇ ಬೊತ್ತರ್ಗಿ ಅಟ್ಕಾರ ಇದ್ದು ಬಾಬಾ ಸಾಬ್ ಅಣಗುನ್ ಮೇ
0: ನೋತು ನೋಯ್ತು ಸಾಬಕನ್ ಮಿಯಾ ಮಾ ಮಾ ಬುಯ್ ಬುಯ್ ತಾಣಗು ಹಿಯು ಮೇ
1: ಜಾಕ್ ಬಾಬಾ ಸಿಟೇರ ಕದಲ ಉಕಾಸಿನ್ ಬೆಟ್ಟ
0: ಒಣಗೆ ತೊಯ್ಯು ಅಡಿ ದಿನ ಮಾರಿ ಹಿಲ್ಲೆನಾ ᱴᱷᱤᱠ ᱵᱩᱴᱟᱹ ᱥᱟᱹᱭ ᱫᱚ ᱵᱟᱹᱧ ᱴᱷᱤᱠᱟᱹ ᱫᱟᱲᱮᱭᱟᱜ ᱠᱟᱱᱟ
1: ᱡᱚᱛᱚ ᱰᱟᱦᱟᱨ ᱡᱚᱛᱚ ᱫᱟᱞᱟᱱ ᱚᱲᱟᱜ ᱢᱤᱫ ᱜᱮ ᱧᱮᱞᱚᱜ ᱠᱟᱱ ᱫᱚ
0: ᱦᱩᱭᱩ ᱢᱤᱫ ᱜᱮ ᱧᱮᱞᱚᱜ ᱠᱟᱱᱟ ᱚᱱᱟ ᱜᱮ ᱛᱚ ᱟᱫᱷᱟ ᱟᱫᱷᱟᱧ ᱟᱴᱠᱟᱨ ᱮᱫᱟ ᱦᱟᱱᱮ ᱥᱟᱢᱟᱱ ᱨᱮᱱᱟᱜ ᱠᱚᱣᱟᱴᱟᱨ ᱞᱮᱠᱟᱧ ᱫᱤᱥᱟᱹᱭᱮᱫᱟ ᱫᱮᱞᱟᱞᱟᱝ ᱞᱟᱦᱟ ᱪᱟᱞᱟᱣ ᱞᱮᱱ ᱜᱮ
1: ᱪᱚᱞᱚ ᱥᱤᱞᱟᱝ ᱧᱮᱞ ᱞᱮᱜᱮ
0: ᱦᱮᱸ ᱱᱚᱣᱟ ᱠᱟᱱ ᱜᱮ ᱡᱟᱹᱱᱤ ᱦᱟᱯᱮᱥᱮ ᱦᱮᱸ ᱴᱷᱤᱠ ᱠᱟᱱᱟ ᱛᱚ ᱦᱮᱸ ᱱᱚᱣᱟ ᱛᱚ ᱱᱚᱢᱵᱚᱨ ᱢᱤᱞᱟᱹᱣ ᱮᱱᱟ ᱫᱮᱞᱟᱝ ᱫᱮᱞᱟ ᱤᱭᱟᱹ ᱚᱲᱟᱜ ᱥᱮᱱ
1: ᱫᱩᱣᱟᱹᱨ ᱥᱤᱞᱯᱤᱧ ᱫᱚ ᱥᱤᱧ ᱜᱮᱫᱚ ᱵᱮᱴᱟ ᱢᱮᱱᱟᱜ ᱠᱚᱣᱟ ᱥᱮ ᱡᱟᱦᱟᱸ ᱥᱮᱱ ᱠᱚ ᱪᱟᱞᱟᱣ ᱮᱢᱟᱱ ᱠᱟᱱᱟ
0: ᱵᱟᱝᱟ ᱡᱟᱹᱱᱤᱡ ᱦᱟᱯᱮᱧ ᱦᱚᱦᱚ ᱞᱮᱜᱮ ᱮ ᱦᱤᱞᱤ ᱦᱤᱞᱤ ᱮ ᱫᱟᱫᱟ ᱢᱟᱨᱟᱝ ᱫᱟᱫᱟ
1: ᱡᱚᱭᱟ ᱜᱚᱲᱚᱢ ᱠᱩᱲᱤ ᱛᱤᱧ ᱫᱚ ᱦᱚᱦᱚᱭ ᱢᱮᱥᱮ ᱵᱮᱴᱟ
0: ᱡᱚᱭᱟ ᱫᱚ ᱡᱟᱹᱱᱤᱡ ᱥᱠᱩᱞᱮ ᱪᱟᱞᱟᱣ ᱠᱟᱱᱟ ᱦᱟᱯᱮᱧ ᱴᱷᱚᱠ ᱴᱷᱚᱠ ᱞᱮᱜᱮ ᱟᱹᱞᱤᱧ ᱜᱮ ᱦᱤᱞᱤ ᱫᱤᱥᱚᱢ ᱠᱷᱚᱱ ᱞᱤᱧ ᱦᱤᱡᱩᱜ ᱠᱟᱱᱟ
2: ᱚ ᱥᱚᱢᱟᱭ ᱫᱮᱞᱟ ᱦᱤᱡᱩᱜ ᱵᱤᱱ ᱥᱤᱞᱯᱤᱧ ᱠᱚᱫᱚ ᱪᱮᱫᱟᱜ ᱮᱢ ᱴᱷᱚᱠ ᱴᱷᱚᱠ ᱮᱫ ᱛᱮ ᱠᱚᱞᱤᱝ ᱵᱤᱱ ᱫᱚ ᱵᱟᱢ ᱴᱤᱯᱟᱹᱣ ᱫᱟᱲᱮᱭᱟᱜ ᱠᱟᱱᱟ ᱯᱟᱥᱟᱨ ᱠᱚᱣᱟᱴᱟᱨ ᱨᱮᱱ ᱦᱚᱲᱟᱜ ᱡᱟᱹᱯᱤᱫ ᱡᱟᱹᱱᱤᱡ ᱵᱤᱱ ᱰᱤᱥᱴᱟᱨᱵ ᱠᱮᱫ ᱛᱟᱠᱚᱣᱟ
0: ᱩᱱᱟᱹᱜ ᱫᱚ ᱞᱤᱧ ᱵᱟᱲᱟᱭ ᱛᱮ
2: ᱪᱤᱠᱟᱹ ᱛᱮ ᱵᱟᱵᱤᱱ ᱵᱟᱲᱟᱭᱟ ᱱᱚᱣᱟ ᱫᱚ ᱟᱢᱲᱟ ᱵᱷᱮᱰᱟ ᱫᱚ ᱵᱟᱝ ᱠᱟᱱᱟ ᱠᱳᱞᱠᱟᱛᱟ ᱠᱟᱱᱟ ᱱᱚᱣᱟ ᱠᱚᱫᱚ ᱵᱟᱰᱟᱭ ᱠᱟᱛᱮ ᱜᱮᱠᱚ ᱦᱤᱡᱩᱜᱼᱟ
1: ᱫᱤᱥᱚᱢ ᱨᱮᱱᱟᱜ ᱚᱲᱟᱜ ᱨᱮ ᱱᱚᱣᱟ ᱠᱚ ᱵᱤᱱ ᱞᱟᱜᱟᱣ ᱦᱚᱴᱚ ᱠᱟᱜᱼᱟ ᱛᱚ ᱢᱟᱨᱟᱝ ᱵᱟᱹᱦᱩ ᱛᱚᱵᱮ ᱟᱹᱱᱤᱡ ᱛᱩᱞᱤᱧ ᱥᱮᱬᱟᱭᱟ
2: ᱟᱫᱚ ᱥᱮᱬᱟ ᱫᱚ ᱵᱟᱝ ᱦᱩᱭᱩᱜ ᱛᱟᱹᱵᱤᱱᱟ ᱢᱟ ᱫᱩᱲᱩᱵ ᱡᱤᱨᱟᱹᱜ ᱵᱤᱱ
1: ᱱᱤᱛᱟᱹᱱᱤᱡ ᱱᱟᱯᱟᱭ ᱧᱚᱜ ᱤᱧ ᱟᱴᱠᱟᱨ ᱠᱮᱫᱟ ᱮ ᱜᱚ ᱮ ᱢᱟᱨᱟᱝ ᱵᱟᱹᱦᱩ ᱡᱚᱭᱟ ᱜᱚᱲᱚᱢ ᱠᱩᱲᱤ ᱛᱤᱧ ᱫᱚ ᱩᱠᱩᱨᱤ ᱫᱤᱱᱤᱥ ᱞᱤᱧ ᱧᱮᱞᱮᱭᱟ
2: ᱡᱟᱹᱯᱤᱫ ᱟᱠᱟᱫᱟᱭ ᱱᱤᱛᱚᱜ ᱫᱚ ᱵᱟᱭ ᱵᱮᱨᱮᱫᱟ
1: ᱮ ᱜᱚ ᱫᱚᱢᱮ ᱧᱮᱞ ᱥᱟᱱᱟᱭ ᱞᱤᱧ ᱫᱚ
0: ᱧᱮᱞ ᱜᱮᱭᱟᱢ ᱛᱚ ᱡᱟᱹᱯᱤᱫ ᱦᱚᱪᱚᱭ ᱢᱮᱥᱮ ᱮᱵᱮᱱ ᱞᱮᱱᱠᱷᱟᱱ ᱜᱮ ᱧᱤᱨ ᱦᱤᱡᱩᱜᱼᱟᱭ
1: ᱦᱤᱱᱫᱟ ᱦᱚᱯᱚᱱ ᱵᱮᱴᱟ ᱢᱟᱨᱟᱝ ᱵᱟᱹᱦᱩ ᱫᱚ ᱵᱟᱨᱦᱮ ᱥᱮᱱᱮ ᱩᱰᱩᱠᱮᱱᱟ ᱥᱮ ᱪᱮᱛᱟ ᱩᱠᱩᱨ ᱡᱚᱦᱟᱨ ᱵᱮᱣᱦᱟᱨ ᱡᱟᱸᱜᱟ ᱟᱹᱨᱩᱵᱚᱜ ᱫᱟ ᱧᱩᱫᱟᱜ ᱠᱚᱫᱚ ᱩᱠᱩᱨᱮ ᱟᱹᱜᱩ ᱦᱟᱫ ᱞᱟᱝᱟ
0: ᱫᱩᱲᱩᱵ ᱡᱤᱨᱟᱹᱣ ᱞᱮᱱ ᱢᱮᱥᱮᱭᱩ ᱥᱟᱱᱟᱢ ᱠᱚᱜᱮ ᱦᱤᱡᱩᱜᱼᱟ
1: ᱦᱳᱭ ᱛᱚ ᱵᱟᱝᱠᱷᱟᱱ ᱟᱢᱜᱮ ᱪᱟᱞᱟᱜ ᱛᱮ ᱧᱩᱫᱟᱜ ᱫᱚ ᱛᱟᱝ ᱟᱹᱜᱩᱭ ᱛᱟᱞᱟᱝ ᱢᱮ ᱦᱮᱸ ᱪᱚ